0: ದಾದಿ ದಾದಿ ದಾದಿ ದಾದಿ ಬೇಟಿ ಮರ ದಾದಿ
1: ಇತರಿ ಜಗನ್ನಾಥ ಕೆಡೆ ಬಲ್ನು ಮುಯಿಲಂಗವೆ ಇತರಿ ಮತ್ರ ಆತ್ಮ ಕೆಡೆ ಬಲಾನು ಮುಯಿಲಂಗವೆ
0: ಇಲಂಗವೆ ಇಲಂಗವೆ ಮತ್ರ ಕರ ಸಕೆಯನ
1: ಮತ್ರಾಯಾನಾ
0: ಚತುರೇ ಮೆನಲೈ ಲಾಲೇ.